ಶ್ರವಣ ಸುಂದರ ನಾಮ ಗಣಪತಿ ಜ್ಞಾನನ ತಗಜಾನನ ತ್ರಿಗನಗನ ತಿರುತದ ದಿಂದ ಅಗಡಿಗ ಲಂಬೋದರ ಕದಂತದ ಅಗಡಿಗ ದಾನ ದಾದಾ ಲಂಬೋದರ ಕದಂತದ ಅಗಡಿಗ ದಾದಾ ಲಂಬೋದರ ಕದಂತದ ಅಗಡಿಗ ದಾನ.

ಗಡನಗತಗಥ ತಿನ್ನ ಕಡೆತಗ ತಿನ್ನ ಕಡೆತಗ ತಿನ್ನ ಕಡೆತಗ ತಿನ್ನ ಕಡೆತಗ ನಗದೆ ತಿರುಗಡತಗಥೆ ತಿರುಗಡತಗ.

ಘಣ ನಗದ ಕಥಾ ಘಣ ನಗದ ಕಥಾ ಘಣ ನಗದ ಕಥಾ ಧರ ಧರ ಕಡತ ಧರ ಧರ ಕಡತ ಧರ ಧರ ಕಡತ ಘಣ ಧರ ಕಡತ ಘಣ ಧಾ ಧರ ಕಡತ ಘಣ ಧಾ ಧರ ಕಡತ ಕಥಾ ಧರ ಕಡತ ಕಥೆನ್ ದೆನ್ ನಕ ತನ ಕಡತ ಕಥಾ.

ಧಾಗಣದ ಕತೆ ಧಾಗಣದ ಕತೆ ಧಾಗಣದ ಕತೆ ರಕಟದ ಕಥಾ ತರಕಟದ ಕಥಾ ತರಕಟದ ಕತೆ ರಕಟದ ಕತೆ ತೆ ತಾಕಟದ ಕಥಾ ಧಿತ್ತೆ ಘೇನ ತ್ರಗೇನ್ ನಾಕೇಟ ಘೇತರಕಟದ ಕತೆ ಧರ್ ಧರಕಟ.

ಗಣದ ಕಥೆನ ಗಣದ ಧಾಗೆ ತೃಕ ಧೆನ್ನ ಕೇಳನ ಕತ್ತಿನ ತಕ ತಿರುಗಟ ತಿನ್ನ ಕೇಳನ ತಕ ತಿನ್ನ ತಕ ತಕ ತಿನ್ನ ತಕ ತಿನ್ನ ತಕ ತಾಕ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಾಕ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಾಕ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗಣದ ತಕ ತಿರುಗಟ ತಿನ್ನ ಗ

ಹಾದಿ ತಕ ತಕ ಧ ಕ ಧ ಕ ಧ ಕ ಧ ಧ ಧ ಧ ಗಡ ಗಡ ತಕ ತಕ ಗಡ ಗಡ ಗಡ ತಕ ಧ ಧ ತಕ ತಕ ಧ ಕ ಧ ಕ ಧ ಧ ಧ ಧ ಗಡ ಗಡ ತಕ ತಕ ಗಡ ಗಡ